0: ಇಲ್ಲವಾ ಒಮ್ದಕ್ಕ ಹೈ ಸ್ಕೂಲ್ ರೋಡ್ ಬಾಂದಿ ಯೂಸಫ್ ಮಾರ್ಕೆಟ್ ದೇ ತಗಬೈಕಿ ದಲ್ ತಕಿ ರಿಯಾಜ್ ಕಾಸ್ಮೆಟಿಕ್ ಸ್ಟೋರ್ ಸರ ಸಮುಂಗ ಇಶ್ಮಾ ತಮಾಮ್ ಪ್ರೊಡಕ್ಟ್ ಮೇಲಾವಿಗೆ ದಿನ ಇಲ್ಲಾವ ಚಿಕ್ಕಂದೇನೋ ಅಕೋಳ ಹಟಕ್ ತ ಚಿತಾ ಸೋರಾಶಯ ಒಬ್ಯಾಪಕಿ ಮಾಜರ್ ಬಾಜಾರ್ ತವರ್ಷಯ ಉಪ ಮಾಜರ್ ಬಾಜಾರ್ ಕೆ ಇಬಾದ್ ಮಾರ್ಕೆಟ್ ಮಾಲೋಮಾತೋ ಕೈ ದಲ್ ತಕಿ ನಜೀರ್ ಕಾಸ್ಮೆಟಿಕ್ಸ್ ಅಂಡ್ ಹೋಲ್ ಸೇಲರ್ ದೇ ನಜೀರ್ ಕಾಸ್ಮೆಟಿಕ್ಸ್ ಅಂಡ್ ಹೋಲ್ ಸೇಲರ್ ನಾ ತಾಸೋ ಪ್ರೊಡಕ್ಟ್ ಅಗಸ್ತೆ ಶೈ ಕೂರುನು ಕೆ ಖರ್ಸವಲೆ ಶೈ ಪಲ್ ಇಸ್ತೇಮಾಲ್ ದ ಪಾರೈ ಹೋಮ್ ತಿನಾ ತರ್ಲಾ ಸಕವಲೆ ಶೈ ಸೈದಾ ಜುನೇದ್ ಬಗದಾದಿ ವೈ ಚಿ ಮಂಜಿವಾಲಿ ಚೌಕ್ ಕೆ ಇಕ್ರಾಮ್ ಬೈ ಸೋ ಕೆ ಶಮಾ ಪ್ರೊಡಕ್ಟ್ ಅಗಸ್ತಲ್ ಗ್ವಾಡಿ ನೊದಲ್ ತಕಿ ನಜೀರ್ ಮಾರ್ಕೆಟ್ ದೇ ಔರ್ ಅಹ್ಮದ್ ಶಾಪಿಂಗ್ ಸೆಂಟರ್ ದೇ ಸ್ವಾದ ಕೆ ಸುಖ ಜಮಾ ಆವಾಜ್ ಉರಿ ಗೆನಾ ಜಾ ಹಮೇಶಾ ಯೋ ಖಬರ ಕುಮಾ ಚೆ ಓ ಸ್ವಾದ ಕೆ ಜಮುಂಗ ಪ್ರೊಡಕ್ಟ್ ಅಲ್ಹಮ್ದುಲಿಲ್ಲಾ ಮಿಲಾವಿಗಿ ಹರ ಕಾಸ್ಮೆಟಿಕ್ ಸ್ಟೋರ್ ಸರ ಮಿಲಾವಿಗಿ ದಾಗಿ ವಜ ದಾದಾ ಚೆ ಮಲಕ್ ಸೈದುಲ್ ಹಕ್ ಸೇಬ ಮಾಶಾಲ್ಲಾ ಪ ಸ್ವಾದ ಕೆ ಕಾರ್ ಕೈ ಮಲಕ್ ಸೈದುಲ್ ಹಕ್ ಸೇಬ ಚಿಕ್ಕಂ ದೇ ನೋ ಆಗ ಜಮುಂಗ್ ದ ಟೀಮ್ ಹೀ ಸದಾ ಆ ತಕಡ ಜವಾನ್ ದೇ ನೋ ಮಲಕ್ ಸೈದುಲ್ ಹಕ್ ಸೇಬ ಚಿಕ್ಕಂ ದೇ ನೋ ವೈ ಚಿ ಪಮಿಂಗವರ ಕೆ ರಂಗ್ ಮಹಲ್ಲಾ ಔ ದಗ ರಂಗ್ ಮಹಲ್ಲಾ ಕೆ ಚಿಕ್ಕಂ ಡಿಸ್ಪೆನ್ಸರಿ ದಾ ಮಿಂಗವರ ಡಿಸ್ಪೆನ್ಸರಿ ದಲ್ ತಕ್ಕೆ ಡಬಲ್ ಎನ್ ಕೊಲೆಕ್ಷನ್ ದೇ ದ್ವಿಸರದ ಇಶ್ಮಾ ತಮಾಮ್ ಪ್ರೊಡಕ್ಟ್ ಮೇಲಾವಿಗಿ ಸೈದಾ ಬ್ಯಾ ಡಿಸ್ಪೆನ್ಸರಿ ಮಾರ್ಕೆಟ್ ಮಿಂಗವರ ಸ್ವಾದ ಕೆ ಇಮಾರಾತ್ ಶಾಪಿಂಗ್ ಸೆಂಟರ್ ಸರಮ್ ಜಮುಂಗ್ ದ ಇಶ್ಮಾ ತಮಾಮ್ ಪ್ರೊಡಕ್ಟ್ ಮೇಲಾವಿಗಿ ನೋ ಖಬರಿ ಮತ್ಲಬ್ ಮೇ ದಾದೆ ಚಿ ಪ ಸ್ವಾದ ಕೆ ಸೋಕುಮ್ ಜಮಾ ಆವಾಜ್ ಅವರಿ ಗೆನಾ ದ ಗ್ರೀನ್ ಚೌಕ್ ಚಿಕಮ್ ದೇ ಮದೀನಾ ಬಾಜಾರ್ ಮಿಂಗವರ ಸ್ವಾದ ದಲ್ ತ ರಸೂಲ್ ಖಾನ್ ಕಾಸ್ಮೆಟಿಕ್ ಸರ ಜಮುಂಗ್ ದ ಇಶ್ಮಾ ಪ್ರೊಡಕ್ಟ್ ಮೇಲಾವಿಗಿ ಯನಿ ಪ ಸ್ವಾದ ಕೆ ಅಲ್ಹಮ್ದುಲಿಲ್ಲಾ ಹರ್ ವರ್ಕೋಟಿ ಲೋಯ್ ಕಾಸ್ಮೆಟಿಕ್ ಸ್ಟೋರ್ ಸರ ಜಮಾ ದ ಇಶ್ಮಾ ಪ್ರೊಡಕ್ಟ್ ಉಸ್ ಹಪ ಅಸಾನ ಮೇಲಾವಿಗಿ ಸೈದಾ ಚಿಕಮ್ ಮೇನ್ ಬಾಜಾರ್ ದೇ ದ ಸ್ವಾತ್ ಪದಗ ಮೇನ್ ಬಾಜಾರ್ ಸ್ವಾದ ಕೆ ಚಿಕಮ್ ದೇ ಸ್ವದೇಶ್ ಟ್ರೇಡರ್ ದೇ ದಸರ ಮೇಲಾವಿಗಿ ಮಣ ಡೇರ್ ದುಕಾನ್ದಾರ ಅಂದಿ ಕಮ್ ಕಮ್ ದುಕಾನ್ದಾರ ಬದರ್ತ ಯಾದೋಮ ಹೋದ ಸ್ವಾತ್ ಅವ್ರಿ ದುನ್ ಕೋ ದ ಪಾರ ಒಮ್ದಕ್ಕ ಖುಷ್ ಖಬರಿ ದ ಚೆ ಅಲ್ಹಮ್ದುಲಿಲ್ಲಾ ಉಸ್ ಸ್ವಾದ ಕೆ ಜಮುಗ್ ದ ಇಶ್ಮಾ ಪ್ರೊಡಕ್ಟ್ ಸುತ ಹಪ್ಪ ಅಸಾನ ಮೇಲಾವಿಗಿ ಹಲಾಂಕಿ ದಾ ಯೋ ಕಮೆ ಊ ಜಬಲಂ ಚಿಕಮ್ ದೇ ದೇ ದ ಪಾರ ಫಿಕರ್ ಮಂದುಮ ಚಿ ಯಾರ ದಿ ಸ್ವಾದ ಕಿಮ್ ಜಮುಂಗ ಪ್ರೊಡಕ್ಟ್ ಒಮ್ದಾಸಿ ಮೇಲಾವಿದೆ ಸಿಂಗ ಚೆ ಮರ್ದಾನ್ ಕೆ ಮೇಲಾವಿಗಿ ದುಕಾನ್ ಪ ದುಕಾನ್ ಚಾರ್ ಸದಕ್ಕೆ ಮೇಲಾವಿಗಿ ಸವಾಬೈ ಕೆ ನೌಶೇರಾ ಕೆ ಪಿಶಾವರ್ ಕೆ ಯಾ ಪಕುಹಾಟ್ ಕೆ ಯಾ ಲಕಿ ಬನು ಕರಕ್ ಕೆ ಯಾ ಡಿ ಖಾನ್ ಟಾಂಕ್ ವಗೈರ ನುದ್ದಾ ಜಮಾ ಚಿಕ್ಕಂ ದೇ ಯೋ ಸೋಚ ಓ ಫಿಕರ್ ಓ ಅಲ್ಹಮ್ದುಲಿಲ್ಲಾ ಅಲ್ಲಾ ರಬ್ಬುಲ್ ಇಜ್ಜತ್ ಚಿಕ್ಕಂ ದೇ ನೋ ಖಕ್ಕುಲೆ ಸಿಸ್ಟಮ್ ಬರಾಬರ್ ಕೊಡು ಹರ್ ಸ ಖಪಲ್ ವಖ್ ರಾಜಿ ಗೆನ ಬಾಜಿ ಖಲಕ್ ಚಿಕ್ಕಂ ದೇ ನೋ ಅಗದ ವಖ್ ನಮಖ್ ಕಿ ಟೂಪು ನವಾಯಿ ದ ವಖ್ ನಮಖ್ ಕಿ ಕಾರ್ ಕೈ ದ ವಖ್ ನಮಖ್ ಕಿ ಇನ್ಸಾನ್ ಹರ್ ಸುಮ್ರ ಕೋಶಿಶು ಕಿ ನೋಕಾರ್ ಸಮೂನ್ ನಖುರಿ ಸೈದಾ ಖ್ವಾರಿ ಕವಲ್ ಪಕಾರಿ ಇನ್ಸಾನ್ ಲಬಾರ್ ಹಾಲ್ ದ ಮೆಹನತ್ ಔ ದ ಖ್ವಾರೈ ಚಿಕಮ್ ದಗ ಯೋ ಸಿಲ್ಸಿಲ ದಾನೋ ದಾ ಪ್ರಿ ಖೌದಲ್ ನೈ ಪಕಾರ್ ನೊ ಓಸ್ ಅಲ್ಹಮ್ದುಲಿಲ್ಲಾ ಕತಾ ಸೋ ದ ಚಿಕಮ್ ತಾನಾ ಸ್ವಾದ ದೇ ತಾಣಿ ಸ್ವಾತ್ ನಾ ದಾ ಸಿ ಬರಜೈ ಲ ಖೈರ ಬರಿ ಕೋಡ್ ದೇ ಸುಮ್ರ ಇಲಾಕಿ ದಿ ಸಮಗಿ ಶಮಾ ಪ್ರೊಡಕ್ಟ್ ಮಿಲಾವಿಗಿ ಬ್ಯಾಮ್ ಇನ್ಸಾನ್ ದೇ ಕಸೋಕ್ ಜಮಾ ಆವಾಜ್ ಉರಿ ಔರ್ ನ ಪುಹಿಗಿ ಅಯ್ಯಾ ವರ್ತ ಪತೆ ನಿಷ್ಠಾ ಯಾ ಸಮ ಸಲ ಹುಮ್ ದ ನೊಗೋರ ದ ಹರಿ ಯೋ ಪ್ರೊಡಕ್ಟ್ ದ ಪಾಸಾ ಜಮುನ್ ಕಪ್ನಿ ಹೆಲ್ಪ್ ಲೈನ್ ನಂಬರ್ ಮೌಜೂದ್ ದೇ ಹೆಲ್ಪ್ ಲೈನ್ ನಂಬರ್ ಬಾಂಧೆ ತಾ ಸೋ ಕಾಲು ಕೈ ಮೆಸೇಜ್ ಓ ಕೈ ಸೈದಾ ಹೆಲ್ಪ್ ಲೈನ್ ನಂಬರ್ ಬಾಂಧೆ ಚ ಕಮ್ ಇನ್ಸಾನ್ ಮಾಲೂಮಾತ್ ಕೈ ನಾಗೇ ತಸ್ತ ಜವಾಬ್ ಮಿಲಾವಿಗಿ ಅಗಸರ ಇನ್ಸಾನ್ ಚಿಕಮ್ ದೇ ಅಗಸ್ ಋಣಮ್ ಖುರಿ ಪಖೋ ಅಲ್ಫಾಜ್ ಯಾದೈ ದಾಗ ಪಕಾಲ್ ಮೆಸೇಜ್ ಇನ್ಸಾನ್ ತಂಗಿಗಿ ನ ಚಿಕಮ್ ಖಲಗ್ ದ ಮಾಲೂಮಾತ್ ಪಸೆ ಬಾಂಧೆ ನೋರೆ ನೋರೆ ಖಬರೆ ಕೈ ಸೈದಾ ನೋರೆ ಖಬರೆ ಬಲಾ ಡೀರಿ ದಿ ತಾಸು ತಪತಾ ಸೋಕ್ ಸಸ ಖಬರೆ ಕೈ ಗನ ಸೋಕ್ ಬವಾ ಇಜ್ ಬಿಮಾರೆ ಮಾ ಸೈದಾ ಸೋಕ್ ಬವಾಯಿ ಜಿ ಜಮಾರ ಪ್ಲಾಂಕಿ ನಂಬರ್ ಪಕಾರ ದೇ ಮುಂಗೋತೆ ಟಿಕ್ ದಿ ಜಿ ಬನ್ ಕೈ ಇನ್ಶಾಲ್ಲಾ ಚೆ ಬನ್ ಕಿ ನಂಬರ್ ಪಜಿಂದಗೈ ಬ್ಯಾ ಕಾಲ್ ನೋ ಚತೋ ಸೈದಾ ಸೋಕ್ ಚಿಕಮ್ ದೇ ನೋ ಬೈ ಆಗ ಬಕೆ ದ ರೋಜ್ಗಾರ್ ಕಿಸಿ ಕೈ ಮಿಸಾಲ್ ಕದಾ ಸೇ ರೋಜ್ಗಾರ್ ಕಿಸಿ ನಾ ಕಿ ಪ್ರೊಡಕ್ಟ್ ಪಕಾರ ದಿ ಹೋಪ್ ವಾಯಿ ಚರ್ತ ನೌಕರಿ ರಾಲೋ ಗೋರೈ ನೋ ಮುಂಗ ಹೋಸ್ ಚಿಕಮ್ ದೇ ನೋ ಸಬ್ ಗೋರ್ಮೆಂಟ್ ಆಫ್ ಪಾಕಿಸ್ತಾನ್ ಸಹದ ಹೊರ ಸರ್ ಕಾರದ ಲೋ ಗೂರು ಗನ ಸೈದಾ ವಲ್ಲಾ ದಿತಾ ಸುದ ಕರುನು ನ ಸಾಥಿ ಕಾರ್ ದಿ ಅಲ್ಲಾ ಚಾಲಂ ನು ಗೂರಿ ಹೃದಯ ಮ ಕಸ ರಿಶಾನೋ ಕಾರ್ ದರ ತಾರಾ ಫೇದಾ ನಿಶಿ ನೋ ದಾದ ಗನ ಚಿ ಅಜೀಬ ಅಜೀಬ ಕಿಸೆ ಕೈ ಬಾಜಿ ಖಲಕ್ ನೋ ಬ್ಯಾ ಮುಂಗಂ ಬಸ್ ಸಿರಪ್ ಒನ್ ಟೈಮ್ ದಾ ಗಿ ಖಬರಿ ಅವರು ಬಾಸ್ ಬಸ್ ಬ್ಯಾ ಚಿಕಮ್ ದೇ ನೋ ನಾ ಅವರು ಯಾರ ಪತೋ ಲಿಗಿ ಜಿದಾ ಬ ಟೈಮ್ ಸಾಯ ಕೈ ನೋ ದಾ ಹೆಲ್ಪ್ ಲೈನ್ ನಂಬರ್ ಇದ ಮಾಲೂಮಾತ್ ದ ಪಾರ ದಿ ಮಾಲೂಮಾತ್ ಕವೈ ತಾಸು ತಬ ಜವಾಬ್ ಮಿಲಾವಿಗಿ ಸಹಿ ತರಿಕೆ ಸರ್ ಬ ಜವಾಬ್ ಮಿಲಾವಿಗಿ ಔ ಹರ್ ಜೆ ಜಮುಗ್ ದ ಇಶ್ಮಾ ಪ್ರೊಡಕ್ಟ್ ಮಿಲಾವಿಗಿ ಇಶ್ಮಾ ಸ ಓಸನೈ ಕಪ್ನಿ ನದ ಸ ಪರುಣೈ ಕಪ್ನಿ ನದ ಸೈದಾ ಯಾ ಮುಂಗ ಓಸ್ ಚಿಕಮ್ ದೇ ದೇ ಮಾರ್ಕೆಟ್ ತರ ಅಗಲಿ ನೈ ಅಲ್ಹಮ್ದುಲಿಲ್ಲಾ ದ ಅಲ್ಲಾ ಕರೋಳ್ ಕರೋಳ್ ಶುಕರ್ ದೇ ಹರ್ ವರ್ಕೋಟಿ ಲೋಯ್ ಕಾಸ್ಮೆಟಿಕ್ ಸ್ಟೋರ್ ಸರ್ ಇಶ್ಮಾ ಪ್ರೊಡಕ್ಟ್ ಮಿಲಾವಿಗಿ ಚರ್ತ್ರಂ ತಾಸು ಇಶ್ಮಾ ಪ್ರೊಡಕ್ಟ್ ತರಲಾ ಸಕವೈ ನೋ ತರಲಾ ಸಕವಲೇ ಶೈ ಗುರು ದ ಫೋನ್ ಬಿಲಿಕರ ಸರ್ ಸೂಗ್ ದಿಕಮ್ ಸೆನದಿ ದ ಯೋ ಕಾಲರ್ ದೋಲಸ್ ಮಿನಟ ಇಂತಜಾರ್ ಕಡೆದೆ ದ ಯೋ ಕಾಲರ್ ಅತ್ತ ಮಿನಟ ಇಂತಜಾರ್ ಕಡೆದೆ ಔ ದಿ ಬಲ್ ಕಾಲರ್ ಮಾಶಾಲ್ಲಾ ಸಲೋರ್ ಮಿನಟ ಇಂತಜಾರ್ ಕಡೆದೆ ನೋ ದಿ ದೋಲಸ್ ಮಿನಟ ವಾಲ ಸರ್ ಅಬ ಖಬರಿ ಕೌ ಔ ದಾ ನೋರ್ ಬಲಗೆ ಇಂತಜಾರ್ ನೋರ ಮುಖಿಕ ಕವಲೈ ಶಿ ಅಸ್ಲಾಂ ಅಲೈಕುಮ್ ಸಂಗೈ ಫೇಮಸ್ ಜಮಾ ಹೊಗೆ ಖೋರೆ ತಬಿಯತ್ ದಿಖದೆ ಬರಾಬರಿ ಫೇಮಸ್ ಈಗ ಓಸಮ್ ಫೇಮಸ್ ಈಗ ఓ సమ్ ఫేమస్ కనా ఫేమస్ شكرا الحمد لله خيمه برايمري سكول ترى غليكو كندا ما شومانو چوتيدا نا
1: ده
0: هلي يو وڑی کای دایما ما چای خدا یو وڑی کای ده ما شاء الله دون خبر کای دا کډیر وڑی کیو بیا وای سونه خبر کای ولی
1: دای
0: سالور رسول کالو دای
1: اے
0: او خله یو ده
1: اے خله یو ده کو
0: جاغی جوړیر جوایم یو ده
1: اے
0: خا ماشاء الله زلای د بدو سرګو ساتي ماشومان چې خبرې کوي ښه خبره ده بد نه لګي خداره ته وای فیمس زما خوږی خورې چې په کم چینل باندې پروګرام اوري فیمس اٹھاسی باندې آواز صحیح ده خا ماشاء الله پروډکټ دې کم استعمال کړه نن صبح یې نواله اوسه پورې فیمس نور خود دکانونو کم ختم دے او مونگ سرم ختم دے ہاں دا خبر دم سیدا چې عبد الخالق صاحب چې کم دین او هغه جمع کړ عبد الخالق صاحب وای وای په دې پروډکټ باندې چوفم کوي وای دا غنه چې څوک پروډکټ والی و یغه ډیر تیز او ډیر زر کار کوي ماشاء اللہ دا ستاسو خوش قسمتی دا چې ستاسو په علاقہ کې داسې خود دکاندار دی ښا رحمان اللہ کو کې والم ډیر خسړی دی استاد جی خسړی دی بل خبر دا ده چې ګوره دا یوازې پروډکټ نه خرڅی کپڑے گنڈی کوشش کوي کپڑے مور لوړی څنګه ہا صحیح دا ٹھیک دا فیمس ڈیرا منا نہ خوری اللہ دے خوشحال کا چسدی موی خدی ہوئی ہاں صحیح دا خبر دے پویا نہیں شما خوزا چسدی موی خدی ہوئی گورو فون بلی کرا سر سوک دی کم سینا دی السلام علیکم
2: وعلیکم السلام
0: سوک خبری کوی دا کم سینا زما خور خبری کوی دا ٹانگ زما خوری پہلا زل دی کالو گڑو کمخ کی دی کل کال کڑے دے بچوڑیا ہاں پہلا زل دے کال کڑے دے او دا سوال پوچھتنا کوی پر ریڈو آواز بالکل نہ بندو ماں سوال دا عشما بارہ کے دے کس دا بل سبارہ کے دے ہاں خدا مفتی صاحب نمبر تین واڑی خاص صحیح دا ٹھیک دا مفتی صاحب نمبر بزتا سر شیئر کم خاص صرف واٹس اپ بے کار کئی صحیح دا نو سعودی عرب کے سعودی عرب ستا والد صاحب سعودی عرب کے دے ہاں ماشاء اللہ وتے مولانا صاحب بد دمم کی مولانا صاحب بدر مشورم در کی خو فیس بریالونو کے ور کے ہاں زکا چا غم سعودی عرب کے دے مولانا صاحب ہم حج لت لے دے صحیح دا صحیح دا خور ٹھیک دا ان شاء اللہ نمبر بدر سر شیر کو آؤ دیکھ تو ریڈو بانے دا آواز بندولو سے خبر آواز ٹولی دنیا پلاران پہ سعودی عرب کی دی ٹولی دنیا دا مولانا صاحب نمبر غواڑی نو کتا سو دا مولانا صاحب نمبر او غختونو سے چلو رازی گورو دا فون بلی کرا سر بل سوک دی کم زینے دیا السلام علیکم
3: وعلیکم سلام
0: و پا خیر ستڑی مشی سنگی خورزی خی ٹک ٹاک برابری بابا والی کراچی نہ راضی کا نا نارسی بولے میر سائی جھگڑا کڑے تھا کسنگا آسے نارسی مڑاوا تھے چھٹیاں نہیں دلو اختر کے خوراشا کا نا آخر دے مرالا چکم دے کنا امداد اللہ ماما او تخت ولو خان دا کراب شکلی نا اس دام نشو ویلے آلکا زمون یو خور کال کئی ستاسو دا علاقے نا نیمے نا خلو دا غی دو میں اندی دی دام نشو ویلے چی دا دو میں اندی دی نو امداد اللہ کاکا او تختے دو پروڈکٹ دا چانا اخلی کور کے چی خرسوئی تاسو اچھا ماشاء اللہ ماشاء اللہ مولانا عبد الخالق چکم دے نو تکڑ دے آگا بھی آستا سو ایڈریس ہوم شامل ہو لیشی گا نا
3: بالکل
0: اس کو بتا تھا پروڈکٹ استعمال اول سم آسانی کور کے ببسی چھ ختمی گی نو راخلے بے
3: بالکل
0: سعید ډیره زیاته مننه الله دې خوشاله کړي لوی خزه شي سب پیغام ورکوي اوریدونکو ته انشاءاللہ بس اس بدا سے غوخ خوری کنا چھ خوری بے تو او مزہ بستا مور لور کئی اللہ حافظ اللہ حافظ اسما وزیر زما خور زما سر ملگری با علینا خٹکو علینا خٹکو علینا خٹک بابا نشی پروگرام اوری اور کا بنا اوری اور ازی گورو دفون بلی کرا سر بل سوگ دی اور کم زین دی. اسلام علیکم.
4: وعلیکم السلام ورحمت اللہ وبرکاتہ.
0: اجی سیب سوگ خبری کوئی دا کم زین دا آواز خود دا سی پی جنگلو دے
4: بستاسو با میو پی جنگ یا زیب دا شیر بادر
0: کدی. او پا خیر سنگ ایرورا طبیعت دی خد دے برابر لکر دیر مودا بعد دیرا تکالو کرو یار باہر تلے
4: ویسے
0: دا جون دا زندگی دا سی پمنڈا دے دری کال تیر شو دری کال بعد
4: رابطہ اکثر کولا خو بس ما واٹس اپ دا غشو نمبر می چین تو موبائل لانا دا غشو استاد نمبر رانا دا
0: دارا تو ہے جی سعودی عرب کے بچر تھا گرم خار کے بے خان
4: جی یقین مشورہ اکثر بچر تمر گرو بھی کنا بدر دونوں یاد میری مسئلہ چرالم تو یقین جواد بھائی لنو ایشما تیل میں تیرا واسطہ میں دے دا پا رہا ہوں سنور کور کے ساخوا دی خوا پکار ہوں استاد سو دیشما نو آغا میں مراوڑ بھی
0: او کور خلق خو بڑیر خوشحالی چی ترا غلی اوز خو بدن خام خوا اخوا دی خوا غواری زکا چی آیاز درا غلی دی چوٹیانو باندی
4: لازمی خبر ادا بس قاری سیم خدا غلطن شیخ دی مدرسہ کی دی اللہ دی درجی بولندی
0: ما شاء اللہ
4: او جی آغی ہو ہے پس کردی وسیلم کئی الحمدللہ
0: خوا اللہ رب العزت دی کامیاب کی او دارا تو آیا چی شپگ میاش تو پچوٹی را غلی او سبا دی کول ریاض کی کار روزگار دی پیدا کرده ہوگا نا پیل ازل چی انسان لڑ چی دیر گرانه وی
4: یار اکرام بھائی بزادی بچو برکاتو د دین برکاتو یقین نو سد پلون بھائی اور از رات کار ملو شیو چ سنگ می د سعودی عرب پزما کا قدم می خو هوا غم راتا د کاونٹر ریو کی او علی شیو یو دکان او د دی سیل کوٹ یم
0: او هو ایاز زما خو گرور زما په خیال باندې امتاز او طرف نه کال ڈراپ شو او نه پوی گو چ ولی بہرحال زما رورا پروگرام با اور 400 سر د تعلق دے او ډیر زما خو گرور وی او درې کال پہل گور د کالو نه کول درې کال د سعودی عرب کې تیر کړه رالو خو خبر ادا د کنا چې زمونږ د پروډکټ فائدہ د اشما فائدہ د داسې رونو په زړه کې وی کنا نو چې کله مطلب دا د انسان ته پته لګي چې را داسې استعمالو ما زسه اخلم دا ټیک دی دا خرڅون کې صحیح دی نو بیا دا غد زړه نه مینا کلم نه ختميږي درې کال څه کې چې دیش کالم انسان تیر کې وراشي نو هغه ته بیا خپل هر څه یاد دی کنا او الله رب العزت دے ہر مسافر کامیاب کی او اللہ دے ہر پلار کامیاب کی اللہ دے ہر رور کامیاب کی زکا چی گرانی ڈیر زیادہ دا کنا او یو انسان مزدوری پسی لاڑ

ಮಧುರ್ ಪ್ರೋಗ್ರಾಮ್ ಶನ್ಎಕ್ಸ್ ಕಲರ್. ಅಸ್ಸಲಾಮು ಅಲೈಕುಂ. ಹಲೋ, ಸುಖಬರಕತ್ ಕಿಮ್ಜಿನಾ? আচ্ছা হরেন, তোমার যে বিয়া কাল লাগে প্রোগ্রাম সার কালে বিয়া ধরতে গিয়ে বিলকুল খেয়ে হরেন সাহেব গুলিয়নি সাধু বিলকুল মাসালি গুলুনি তুমি তো দেহ গুলুনি বলে কমে তা জুতা প্রমো চালাবো কত সে না ভরবে ভরবে ইয়ে মাসালা বা শাখা পড়ছে বা সে ভরবে কেন বেকো শাখা পড়া তো কেনা ವಾಡಿಕೆ ಚೂಟಾ ಸೊನ್ನೆ ವಾಪಸ್ ಅಂಬಿರಿಕಿಲಿ ಕಳೆದಲ್ ಕಲರ್ ಬರೀ ಗೊಲ್ ಬತ್ತರ ಖರ್ಚೆ ಅಲ್ಫಾಜಿ ಮೈಕ ಬಿಲ್ಲಿ ಬಲ್ಲಿ ಇನ್ಶಾಲ್ಲಾ ಜಹಾನ್ ಮನ್ನ ಬಿಲ್ಕುಲ್ ಅಮೀರ್ ಸರ್ ಹೊರೇನ್ ಕಾಲ್ ಕಲ್ ಡೇರ್ ಜೊತೆ ಮನ್ನ ಬಿರ್ಕಿಲ್ ನ ಯೋ ಜಹಾನ್ ಮನ್ನ.